ಅಂದದ್ದಾಯಿಗೆ ಅರ್ಧರಾತ್ರಿ ಸಂದಡ್ಡಾಯಿಗೆ ಅಂದಗತ್ತೆ ಅಂದದಾಯ ಅರ್ಧರಾತ್ರಿ ಸಂದಡಾಯ ಅಂದಮಂಟೆ ಚಿಕ್ಕುಲಾಯ ಅಂದಮಂಟ ಚಿಂದಿಪೋಯೇ ಹಾ ಕಟ್ಟುಕುಂಟೆ ಏಮೌತದೋ ದೀನಿದಂತ ಕಟ್ಟುಕುಂಟೆ ಏಮೌತದೋ.